0: ಹಾಯ ಹಾಯ ಗೊಂಗು ಜೇಬ್ ತಲೆಯಲ್ಲಿ ಆಗೋಬಾ ಏನ್ ಕದಲೇನೆ ನಗಲೆ ಗೊಂಗು ಜೇಬ್ ತಲೆಯಲ್ಲಿ ತೇನೆ ಸೆಂತ ಕಿರಿಕೋರಿ ದ ಗ್ರೇತ್ ಕಾಪ್ ಕೊಯ್ ಕುಯ ಅದು ಈಗ ಮಗನ ಲಗಾಗೋ ಬೇರೆ ನಗಿತದೆ ತಾಯಿ ಬೇರು ರಕ್ಷ ಇರೋ ಯಾನೆ ಮಾಗೋ ಒತ್ ಕೈನ್ಗಿ ನಾಮಿ ಅಗೋ ಹಿಂಗು ನಿಗೋ ಗಾಯಿ ಕಾಯಿ ಚೆರಾಗೆ ಏ ಚೆರಾಗೆ ಅಮ್ಮು ಇನ್ ಲಾಸ್ ಮಗೆ ಚೆರಾಗೆ ಹಿಂಗೆ ತೂತ್ಯಾನಿ ಹಂಗೊಮ್ಮೆ ಚೆರಾಗ ಅಮೇಸ ಕೋನಿನ್ ಗು ನಾಗ ಸ್ವಾಮಿ ನಾನೇ ತೆರೆ ಇರಗಲಿ ಮಜ ಚಬಾಸ್ ಕಲ್ಲೆ ಕಲ್ಲೆ ಗೋಗೋರೆ ಚಾಮ್ ಜೇತ್ ಕಪಿಸ ಅಗೋ ಇಮನ್ ಅಲ್ಲೆ ಕಲ್ಲೆ ಸಿರುತಿ ಕೆತ್ತಿ ಕಲ್ಲೆ ಹೆಂಗ್ ಬೇತುಸಕ್ಕೆ ಬಲೆತ್ ಮಾತಾನು ಕಲ್ಲೆ ಉಪೇಂದ್ರ ವಾ ವೇಂಗಿ ಉಪೇಂದ್ರ ಮೈತಾನು ಸೋಲಿ ಕಲ್ಲೆ ಸಿಕ್ಕು ಸಾಮುಷ್ಯೋ ಉಪೇಂದ್ರ ಯಾ ವೇಂಗಿ ತಪ್ಪೋ ಗೇಪ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಕಲ್ಲೆ ಊರೇಸ್ ಗಾಜೇತಿ ಆಗಿ ಬಗ್ಗೆ ತೈರಕ್ಕೆ ತೀಸ್ಕೊಂಡ್ಕೇಳಿ ಈ ತಪ್ಪು ಆಗೋಣ ಮೌರೆ ಪೇತು ಶಕ್ಯ ಬರಲಿ ಎತ್ಕೊ ಜಾತಕ್ಕೆ ಮೀಂಗು ನಾ ತೇರೆ ಜಿ ಯಾರೆ ಕಲ್ಲಿ ಕಾಪಿ ಕೇರ್ಜಿ ತೈ ಹೀಗೇರೆ ಕಪಿಸ ಕೊಶ್ಯೋ ಗಿಲ್ ಜಂಚಿನ್ ಪೀಗೆ ಪಿರಜಿ ತಾಪ್ ಕೇ ಬೇಲೆಗಿನ ರಾ ತೈರ್ ಆ ಊರ ಬಾಜಿ ಬೀಗ ಕಪಿಸ ಮಮ್ಮಿ ಹಂಗೊಂಡಿಲ್ಲೇನು ಒಯ್ಯವೇ ಅಗೊಮ್ಮರ ಅಗೋ ಸಸ್ಪೆಕ್ಟ್ ಮೂತಿಂಡ ಎವಿಡೆನ್ಸ್ ನೇ ಮಾತಿಲ್ಲೇ ಇನ್ಗೆ ಬ್ಲೇಲೂತಿಯ ಓ ಇಚ್ಚಿಗೆ ಅತು ಆಗೋ ಬರ್ಚಿ ತಬಿ ಮುತ್ತಾಗೆ ಇಲ್ಲ ಯು ಕಿಲ್ ದ ರಾಂಗ್ ಸಸ್ಪೆಕ್ಟ್ ಮತ್ತಾಗೆ ಮೊನ್ನೆ ಕಾಕೋಲಿ ಮಗಿರು ಹಾಕುವಾಗ ಅಕ್ಕೋ ಚಗೋಮಿಯ ತಗೋಗೇರೆ ಸಲೇಜಿ ಪಸ್ತ ನಾಜಮ್ ಗುಮಿಯಾಗ ತೆರೆ ಅಲೇಜಿ ಕೊನೆ ತಾಗೋಲೇನ್ ಅಲ್ಲಿ ಗೊತ್ತೀಗೇರ್ ಕೊತ್ತೆ ಸತ್ತಾಯ್ ತಂಗೆ ಗೊಲೇನೆ ಸಿರುದು ಕೆತ್ತಿಲಿಲ್ಲ ಆಯ್ ಅಗ ಸರಿ ತೋಮ ಡೈಗೆ ಶಕ ಗೊನ್ನು ಗೆ ಟು ಗೆತ್ ನಂಬರ್ ಟು ಅಮೆ ಜಂಗು ನೋಬ್ವಾ ಸ್ಟಾಟು 74 ಆಶ್ ನಂಬರ್ ಟು ಗೊನಿ ಅಮೆ ಜಂಗು ನೋ ಗಾಜಿ ಪಿ ಗಂಗ್ವನ್ ತೋಮ ಪಿ ಗ ಇಮ್ಯಾಜಿನ್ ಫೋರ್ ಪೀಪಲ್ ಫೋರ್ ಪೀಪಲ್ ಗಿತ್ತು ಜಗಂಗೆ ತುವಂಗ್ ಮನೆ ತಗಾಗೆ ಗೆರ್ಗೆ ಮಂಡೆ ಅಮೆ ಜಂಗು ತಾಗೆ ಕೇಬೆ ಬರ್ಯಾತ್ ಕೊಲೆ ಪಪ್ ಹೋಗಾಗೆ ಗೆರೆ ನೀವು ಸ್ಟಾಟು 74 ಆಶ್ ನಂಬರ್ ಟು ಸ್ಟಾಟು 74 ಆಶ್ ನಂಬರ್ ಟು ಕ್ವಾನ್ ಸಾ ಇನ್ಯೆ ತೋ ಮಿನ್ಯೋರು ಬೋನಸ್ ರಂಜಿತ ನಗ ಜುತು ಗುನಿ ಸಿಮ್ಯೋನ್ ಯಮುನೆ ಸಿಮ್ಯೋನ್ ಇರೋ ಕೇಚು ತುಂಗುನಿ ಸಿಮ್ಯೋನ್ ತೈರಕ್ ತೆಗೆ ಕೋನಿ 20,000 ದಾಗೆ ಗಾಗೆ ಗುರುಜಿ ತಾಗೆ ಕೊರನೆ ಮಂಜೆ 20 ಅಕ್ಪೋನ್ ರಂಜಿತ ನಗ ಚುತುಂಗುನಿ ರಾಯಲ್ ಯಾನು ರಾಯಲ್ ರಾಯಲಿ ನಂಗೆ ಮಾತಾನ್ ನಾನು ಚಾಕೋ ಪಾಳಿ ಇರೋ ಮಾತಾತ್ಯನ್ ಕಿಮ್ಮಿತ ಮಿಸ ಸತ್ಯ ನೋ ತಮ್ಮ ತ ಮಜಂಗೆ ಮೀನು ತೂತ್ಯನ್ ಅತ್ಯನ್ ಬ ರಾಯಲಿ ಬವಿ ಕ್ಯೂ ನಲ್ಲ ಇರೋ ಸ್ಟಾಟು 74 ಆಶ್ ಕಿಮ್ಮಿ ತುಗೆ ನಂಬ ತು ರಯಲಿ ರಯಲಿ ಕಾಲೆ ನಮ್ಮ ಮನೆ ಹೋಗಬ ರಯಲಿ ರಯಲಿ ಗಂಜೋರ್ 1,500 ಸೊ ಸ್ಟಾಟು 74 ಆಶ್ ನಂಬ ತು ಕಸನೆ ನೀವು ಇರೋ ಅವರ ಜೊತೆಗೆ ಶಗಾಯ್ ಅವರೊಂದು ಜೀತ ಆಗೆ ಸೊ ಕಾಕೋ ಪೀತ್ ಪಿ ಕಯ್ಯಂಗು ಜೀತ ನೆಗಿ ಕೂರೆ ಶೈಲ ಕೊಂಗೊಯ್ ಮೇಸಿಂಗ್ ಶೈಲ ಆ ಗೊಂಜೋರ್ಚಿಗೆ ಆಗೆನ್ನೆ ರಬೆನಿಗೆ ಹೆಂಗು ಚೈತಿ ತಾಯ್ 20,000 ಸಾ ಸೈ ಕುಲಿಂಗನ ನ ಎಸ್ ಸಬ್ ಹುಯ್ ನೀ ಕಾಪ ಕೋಗಿಲೆ ರಬೆನ ಚಗಾ ಕೊಂಗೆ 20,000 ಕೊಬ ಪಿ ಕಯ್ಯಂಗ್ ಲಗೆ ನೀ ಆಕಿ ನ ಮಾಮ ನ ಲೇಡೀಸ್ ಸಾ ಸಾ ಚಂಗ ಮುಕೇನಿ ಆ ಕೋಗಿಲೆ ಕೋಚಲೆ ವನ್ ಕೊರೆ ಬೆನ ಆಕ ಮುರೆನಿ ಮುಗಿ ಸುಪಾ ತುಯ್ ತೆಂಡ ಚಂಗ ಮುಕೇನಿ ಸ್ಟಾಟಸ್ ಈ ನೀ ಏನು 20,000 ಲೇಡೀಸ್ ನಾಗೆ ನ ಮಾಮ ನೆಂಗೋಂಗ್ ಸ್ಟಾಟಸ್ 74 ಆಶ ನಂಬರ್ 2 ಆ ಕೋಗಿಲೆ ಕೋತೋಚಲೆ ವನ್ ಕೊರಾ ಕೇರೆ ಬೆನ ಸೋ ಮಾಮೆ ಚಗೆರೆ ಬೆನ ಸ್ಟಾಟು 74 ಆಶ್ ನಂಬರ್ 2 ಚುಕುವೆ ನೀನು ಏನು ಈ ಸ್ಟಾಟು 74 ಆಶ್ ನಂಬರ್ 2 ಗ ನಮ್ಸಿ ಮೇತಂಗ್ ಗೊತ್ತೆ ಅರಿ ಕಿಚ್ಚು ಓಬ ಸ್ಟಾಟು 74 ಆಶ್ ನಂಬರ್ 2 ಗ ನಮ್ ಚೇಪ್ ಕುರು ಇವೆ ಎಂಗೊಲಿಂಬ ಚೇಪ್ ಚಬಾಸ್ ಚಮ್ಗೆ ಗುರು ಎಸ್ ಟೈಮ್ ನಮ್ ಇಲ್ಲ ಲಾಂಗ್ ಟೈಮ್ ಲಾಂಗ್ ಟೈಮ್ ಕಾಲ ಈ ಬೆಚ್ಚ ನಂಗೊಲ್ಲ ಚೇಪ್ ಕುರು
1: ಅಮ್ಮಿಯ ಏ ನೀರೋ ಅರಿ ಸಂಗೋ ಅರೋ ಹರಿ ಅರೆ ನಗಿರ ಜಿತವ್ಲೇ ನಂಗಲ್ಲಿ ಆಗಿ ಕುರಿ
0: ಅನ್ಯತಾ
1: ನೀರ ಅರಿ ಅನ್ಯಕ್ಕ ಅನ್ಯಿನ ಅಲ್ಲರೋ ಅರಿ ಹೋದಾಗ ಅವಾಯ್ ವೈಂಜಿ ನಗಿ ಅವಾಯ್ ವೈಂಜಿ ನೀ ಸ್ಟಾಫ್ ಜೊತೆ ಬಟ್ಟ ಜೊತೆ ನೆತ್ಯಾನು
0: ಕೊಂಗೊಯ್ ಕಪ್ಪ ಸಜ್ಜೆ ಕುರುಯಿ
1: Amai sini wan cendai.
0: Oi.
1: Amai sini wan uninyunyi siapa aja. Ile baru orang cina ane cian serem.
0: Kabis aku abutun.
1: Aku kata amai mami mama ya serem.
0: Kongkoi kabis aku nonton galen setiap kongkamu gay ma.
1: Maya maya anak bayi saya mesin ini nampak si jenjang gak guni ni jangan langat tu bukan dekumi sah guni.
0: Okay.
1: Ubi cina bertanya ni nai ko koin ko ni nan nangku lele ni nengwan.
0: Mhm.
1: Amunin kita sekarang ni berber ku nangku lele nengwan ke berber ni.
0: Woi.
1: Tunggu bayi sih ni nanti tak ku tor.
0: Mhm.
1: Ubi cina mesin ini nampak si jenjang ku tor.
0: Mhm.
1: Eh, nebuti kwa masabiki tukile sere magile ndiki bai.
0: Nataka kusukuru kina mama mumechangamuka pesa ni yenu. Kitanegure chakilini akitanegikure rusi. Wameenda na hiyo 20,000 na wakafunga hivyo. Mungechelewa tu kitogo. Ah, hiyo ilikuwa imeenda. Sasa nguni ametegebe number 3 nguni bande. Status 74 ash number 3. Status 74 ash number 3. Kagina mnoto kinga na mimi mibarak. Amiche nguno number 3 agoje bande pingut. Going to 40. Only ni kepa 10 minutes kitio. Imagine kepa 10 minutes. No taka muna lejini lava tuyu. Agungu nias. Paro enda na inege inipa inyo. Siwa tuyu agrabini kia iti toai 10,000. Yes, amu gaita atka sata ninegit kia gerate sogoni. Status 74 ash number 2. Hiro kasta ninyo. Status 74 ash number 3. Status 74 ash number 3. Genyoru logo yongyu. Asuka piten kete setai. Logo ya aku pun kentagra, kastanya new asyikah bintin kita setai. Aya, ya tu kuli jutu status 74 ash lah, patokoi duget nama gapi number 3. Oleh mi pandai coba 50,000.
2: Kentegra Pirate Ram Company Limited kukombuni itini tori dite migi enkul sita Pirate Ram che igo chini chegil jino neba chip kundog igo itoge swik chikororon jiba Pirate Ram in oli itini mitir nguin agu chingji siriet negararan jiba ruruti kwag kuboto gulubani enkasartani nyolo kombuni tab Kentegra kuko itoge ragoni disiet agu bagul sita Pirate Ram kui tite migi agu libane nyuan kumotari betu zek sumug yetab iyalde maweagug kubunu oretab mpesa anan kubengi agu bindi direct kongetien kombuni needs agoy teminda nay goragule yimache iliban services cheba kentegra kuma yanat iwaishin cash kuba ten yoche iwaishin baby gitoga yitinye tebut koy muji yokte sms nigitawne ngaliot kent agi beshagai nengung olemi agi singaliot nigitinye kwa 20880 anani birsi met kwa 0800-722-626 Age imi tenkeverta nebo naroga kwe muchi birchi Dominic Brotich en number 0716-397-432 en Bomet East ibirchi Nishadrak Tarus en 0721-164-693 imi ten Bomet Central ibirchi ni Weselingeno en 0704-622-731 en Kayanota ibirchi ni Meshaki Brob Kip Tarus en number 0728-413-315 in county ni Baringo Nandi Aguasin Gishu kwa imuchi birchi Nicholas Kibiagon in 0792-074-985 in Marakwet East Aquest ibirchi ni Darius Kibet in 0716-521-578 imiten Kayo South ibirchi ni Duncan Muchemi in number 0708-839-609 agimiten Transoia Elgon Ananko West Pokot ibirchi ni Amon Meli in number 0728-892-079 Kentegra Pirate Ram Company Limited Koyanat Konyiti Temig Agulibani Enkasartani Nyolo
3: Touch FM in Nakuru County Kemiten loud and clear in 107.5 Kabarak, Mauche, Kabronda, Salga, Naivasha got koit Mount Narok
4: 107.5
3: Baringo ko 104.4 kutoka na Melgeo Marakwet, Eldama Maravine, Kabartonjo, Marigat 104.4.
0: Touch FM to get up college. Haya, Touch FM to get up college. Take a shakos among Muchago, but I tap cotte size of all Nebogos College, what you language the Saitaman gate with the Tutinot and Neba Missa mixing it up a studio, Nepatach FM kind anyways, a Kelsam go gay to Nguni, Agogea Radio, Nungo, Lassima, Mwaunge. Haya, Parando Nineke was saying, you know, Major Legion, so going status 74 Ash number 3, and they kept 50,000 hours in being moot. Agong a degation moot, so can I'm get not Jagatul and your Nenguni, Kigojan Bandeg, Ananko Bonas. Amaji Boshedeges, Jotong Mut, Nataka Nion, Killa Mutu, Kotko again, Jan Dugan number 1, Yanni Dugeta Gatulaga again, Amaji making sure in Lekewega Dugan, Tafatali, Nakuomba, Status 74 Ash number 3, Usukosa Goya Duga. Yuko sababu nasema hivyo. Kongo misi nchita nekure kibre cho. Kale chamke Arab Serem. Kale otherwise long time kabisa welcome to Orwenyo na kutakia mema kwa kasi yako. Yes, kale 104 iko poa sana. Kale sande yangu ilikuwa poa na ilikuwa natokea saa hii. Salimia terere nkepchapas. Kongo misi nkibre cho. Ngolimba inbometa. Sante sana. Mwanafunzi no nitesitai kabisa. Lakini ngonyor baranda weekend ko uni. Ko lasima ko make sure kule. Kahisukte tuti kaptacha fema. Sante ubarikiwe sana. Kima kuni kita ketule mye. Haya kwa sani nyo status 74 ash number 3. Imagine hakuna mtu amekuja aka. Hameja waka ito rabini nyo. Kangit 4 minutes ke gar duga ningin lagi kira age ba soge ni nage kungit kuno trabi nage status 74 ash number 2 ka sign in you status 74 ash number 2 status 74 ash number 2 status 7 number 3 status 74 ash number 3 status 74 ash number 3 wapi wewe jamani wapi wewe gurupi chochep chepeno oroni jitane tai naga lois amenda na 50,000 je babande so to mapika ngwanu kongoi missing Louis oroni jita na bawa yenka kama ale itapatikana kongoi kapisa jita na kikure nga kibet amenda na 50,000 Kenyan money sasa nguni kiti ni toma kuto mapika somogu aya kanyara kutko bitu jita ke nguni status 74 ash number 3 watu wachangamuke yes oroni jita na baso mogi jita na kikure an kongoi missing yes sasa nguni kanget pika yengu ako picha otaka yengi kakile umumoja anapatikana kwa men and gentlemen ko age kopitu ne ladies and kina mama kainu kwa nyi so ako nko chelewan picha kachelewan kina menengu wagi koito so oya niki koito so kila muto chese semi yake status 74 ash na bangapi in 3 minutes amecho kopit picha otaka yengu ako bonus kopa jitu kule nechutu inginguni in 3 minutes chato kakwe 2 minutes status 74 ash number 3 wacha niona hapa wanaume kama mutachakwe munachukwe yenu ama itachukuliwa chungeni orimne nguang naro ngani tindara bini kati yani akura bini chakalale sijini kusilin sasa msua mecha aro ni wanaume kati ya wanaume na ladies na kina mama na kina baba nani wako na pesa akura bini chakalale kutotipo kajil kito status 74 ash namba gabi namba 3 na gabi ako na mtu ameingia hato ageri tunaga kujenga na kure elikos kaya kaje 44 shillings inye kaya juti nyoti ni kai rabini kete tayari silenga ta 10,000 we umefaulu umekata tiketi ya huko status 74 ash namba gabi kwa sereniyo status 74 ash namba kimi te tu get namba 3 orono tage ya tage nge nangange tage ya tage nge tu get kai takika ni moja imebagi ya kutoma kwa bichi good ndio hii kina mama yenu imeenda kijita ni kure rospela na kako nyurchigei 50,000 sasa nguno wanaume mchikaze toma kwa bini nguang agongo toche lewane kina mama watapita nae kina mama changa mgeni naona wanaume wamelala ngamusheni ya wanaume munezaenda na hiyo pesa status 74 ash number 3 status 74 ash number 3 nyande tendo kitogo kitongon aro kina mama wanaume mkichelewa pesa yenu inaenda 50,000 itaenda 50,000 itaenda status 74 ash number ngapi number Number three, kina mama, era, ucakamu kano, wasi aku na mtu mekuja, ni nyinyi tu ndio muko sokoni.